ಸೇವಿತಂ ಆಜಾದಿ ದೇವ ಸೇವಿತಂ ವಿಶೋಧ್ಯ ಬೋಧ ವಿಗ್ರಹಂ ಸಮಸ್ತ ದೋಷಣಾಪಹಂ ನಮಾಮಿ ಇಂದಿರಾಪತಿಂ ಸುಖಾಕರಂ ಸತಾಂಗತಿಂ ಭಜೇ ಸಶಕ್ತಿ ಸಾ

ಆಧಿಪತ್ಯಮಯಂ ಸಮಂತಪರ್ಯಾಯ ಸ್ಯಾತ್ ಸಾರ್ವಭೌಮ ಸಾರ್ವಾಯುಸಾಂತಾದಾಪರಾರ್ಧಾತ್ ಪೃಥಿವ್ಯಯೇ.

ಗುಣವಿಭವೇ ಸ್ವರ್ಯಶೀಲಾದ್ಯ ನಮಧಿಕ ಅತಿಶಯ ಸಂಘ ಕಲ್ಯಾಣ ಗುಣಗಣಂ ಅಪ್ರಮೇಯ ಕೃಪಾರತ್ನಾಕರಂ ಭಗವಂತಂ.

ಸಹಸ್ರಾರ್ಜುನಂ ಭವಿಜಾನಾಂ ಅರ್ಜುನಂ ಸುಖ ಸಂಪದಾಂತ ಅರ್ಜುನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ ಶ್ರೀ ಸೀತಾರಾಮ್ ನಮ್ಮ ಮಹಾರಾಜ್ಯ ಕೀ ಸಂತ ಬಡೇ ಪರಮಾರ್ಥಿ ವೇಸ್ತರೇ ಅವಧೂತ್ ರಾಮ ನಾಮ ಕೀ ಗರ್ಜನಾ ಮಹಾಜ್ಯಾ ಯಮದೂತ್ ಶ್ರೀ ಸೀತಾರಾಮ್ ನಮ್ಮ ಮಹಾರಾಜ್ಯ ಕೀ ಶ್ರೀರಾಮ್ ಲಲಾ ಭಗವಾನ್ ಕೀ ಶ್ರೀ ಹನುಮಾನ್ ಜಿ ಮಹಾರಾಜ್ ಕೀ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ.